ಅಂತಾಗ ನಂಬರ್ ಬಾನಿ ತಾಸು ಮಾತ ಮಿಸ್ ಜುಬಲಿಗೆ ರಾಜಿ ದ ಬೆಲಡೂನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ಪದಕ ಬೆಹತರೀನ್ ಪ್ರೋಗ್ರಾಮ್ ಕಿ ತಾಸು ಮುಂಗ ಸರಫ್ ಪಲ್ ಜಾನೂನ್ ರಾವಸ್ತೆ ಶಿ ಜಿ ಫಗು ದ ಜಿಸಮ್ ದ ಫಾಲ್ತು ಯುಕ್ತು ದ ಲರಿಕೋಲು ದ ಪಾರ ದ ಜಿಸಮ್ ದ ಗೈರ್ ಜುರಿ ಯುಕ್ತು ದ ಲರಿಕೋಲು ದ ಪಾರ ಮುಂಗ ತಾಸುಲಾ ಬೆಲಡೂನ್ ಹಿಯರ್ ರಿಮೂರ್.

0: ಮೇಲೆ ಹಿಮಾಲಯದ ಶಾರ್ಜಾನ ಖಾಲಿ ರಾವಡ
1: ಜೋಸ್ತ ಕಲು ದಪಾರ ಶಾರ್ಜಿ ತಿಂಗಲಾರ್ ಶಮ
0: ಓಹೋ ಪಮೀನಾ ಬಾಜಾರ್ ದುಬೈ ಕಿ ದ ಶಾರ್ಜಾ ಜುವೆಲರ್ಸ್ ದುಕಾನ್ ದಿ ಚಟಚಿ ದ ದುಬೈ ಔರ್ ದ ಶಾರ್ಜಾ ಟೂ ಲೆ ವೆರೈಟಿ ಮೌಜೂದ
1: ನುದ್ದಾ ಸಿವಾಯ ಕನಾ
0: ಶಾರ್ಜಾ ಜುವೆಲರ್ಸ್ ಪ್ರೊಪ್ರೈಟರ್ ಜೇ ಬ್ರದರ್ಸ್ ಫೋನ್ 09382732